ನೀಳಾಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೆ ಬಲಭದ್ರ ಸುಭದ್ರಾಭ್ಯಾಂ ಜಗನ್ನಾಥಾಯ ತೇ ನಮಃ. ನಮಸ್ಕಾರ ಶುಭ ಸಂಧ್ಯಾ ಯುವಬಂಧು, ಯುವವಾಣಿರ ಆಉ ಏಕ ನೂಆ ಅಧ್ಯಾಯಕ್ಕೆ ಆಪಣ ಸಮಸ್ತಂಕು ಸ್ವಾಗತ ಜಣಾಉಛಿ. ಮು ಆಪಣಂಕ ಸಾಥಿ ರಚಿತಾ ಮೆಹೇರ್. ಪವಿತ್ರ ಬಾಹುಳ ಯಾತ್ರಾ ಉಪಲ